ನಮ್ಮೆ ಸೃಜಿನಾಂತಿ ನಾಮ ಈ ಧರ್ತಿ ಪೂರ್ತಿಗಾನೆ ಜೋಡರ್ ಕಾತಾರು ಅತಲ್ದಾತ್ ಹೊನ್ನೆ ಏರೋಥಲೆ ನಾಮ ಪ್ರಕೃತಿ ಮಿಯಾ ನಿರ್ಭರ ನಾನಲ್ದಾತ್ ನಮ್ಮೆ ಅಡಪಾದ ಹಜ್ಜುಂತಿ ಮನಾಲಿಯಾ ನಾಮ ಹಾರ್ಬುಂತಿ ಅಂದರಲ್ಕಾತ್ ಬಡೆ ಬಡೆ ಮನ್ನು ಅದನ್ ಮುರುಕಾಲ್ಕಾತ್ ಅರು ಅದನ್ ಭಿ ನಾಮ ಅಡಪಾ ಕಾಮಾಗೆ ಲಗಾಬಲ್ಕಾತ್ ಅಕ್ಕುನ್ ಭಿ ಹೊನ್ನೆ ಅಡಪಾ ಅತಲಿ ಏಕಾದ ಹಜ್ಜುಗಿ ಅಡಪಾದ್ ಅರು ಇನ್ನೆ ಬಡೆ ಬಡೆ ಮನ್ನು ಮಾಸ ಗುಠಿ ಲಕ್ಕಿಚಿ ಬಾಟಿ ಕಮಲ್ಕಾತ್ ಜೆ ನಾಮ ಹೊನ್ನೆ ಹಾರ್ಬುಂತಿ ರುಯಿ ಅಂದ್ರಲ್ಕಾತ್ ಅರು ಬಾಟಿ ಕುರುಗಾಲ್ಕಾತ್ ಚಾಸ್ ಬಾಸ್ ಬಿ ನಾನಲ್ಕಾತ್ ಅರು ನಮೇ ಹೊನ್ನೆ ಪೆಸಾಬನ್ ಏರೋಥಲಿತಾ ಚಾಸ್ ಬಾಸ್ ದು ಅರು ಜೆತ್ಕಿ ಭಿ ಜಿನಿಸ್ ಪತ್ರ ಹಖರಾಲಿ ಹಾರ್ಬುಂತಾ ಅದನ್ ಭಿನ್ ನಾಮ ಅಂದ್ರಲ್ಕಾತ್ ಅರು ವ್ಯವಹಾರ ನಾನಲ್ಕಾತ್ ತಾ ನಮೇ ಸಂಪರ್ಕ ಹಾರ್ಬು ಗಾನೆ ಆತಲಿ ಹಜ್ಜು ಗಾನೆ ಆತಲಿ ಅಮ್ಮು ಗಾನೆ ಆತಲಿ ಅವು ನಾಮ ಈ ಪ್ರಕೃತಿಗೆ ಜನ್ ಗೀತು ಆತಲಿ ಪ್ರಕೃತಿಗೆ ಸಂಗೆ ನಾಮ ಭೀಲ್ ಹೊಂಟಾ ಮನಾಲ್ಕಾತ್ ಅರು ಪ್ರಕೃತಿಗೆ ಗೀತು ಪಾಡಲ್ಕಾತ್ ನಾಮ ಭೀಲ್ ನಾಲಾಲ್ಕಾತ್ ಅರು ನಾಮ ಖುಷಿ ಮನ್ನಾ ಸಂಗೆ ಸಂಗೆ ದುಸ್ರಾ ಅಲಾರಿನ್ ಜತಿರಿನ್ ನಮೇ ಜನ್ ಸಂಪ್ರದಾಯ ಆತಲಾರ ಜತಿರಿನ್ ಭಿ ನಾಮ ಖುಷಿ ವಾಸಿನು ಸಮೀಲ್ ಕಮಲ್ಕಾತ್ ತಾ ಈ ಕಥಾ ತೆಂಗನಾ ಇಶಾನ್ ಮಂಜಾ ಜೆ ಇನ್ನಾ ಖಾಲಿ ಗೀತು ಮೆನತ್ ಅವು ಗೀತ ಭಿತ್ರೆ ನಮೇ ಸಾಧಾರಣ ಭಾವರೆ ಏರತ್ ಜೆ ಅಂಟಾ ಪ್ರಕಾರ ಗೀತನು ನಮೇ ಹೇಲು ಸಡ್ಡಿ ಅರು ಅರುಣ್ಟಾ ಪ್ರಕಾರ ಗೀತನು ನಮ್ಮ ಬೈಠಕಿ ಗೀತ ಭಿ ಕಮ್ದಾತ್ ಹೇಲೆ ಇನ್ನಾ ದುಹಿ ಪ್ರಕಾರ ಗೀತ ಬನ್ ಮೆನತ್ ಪಹಲಾ ಬೈಠಕಿ ಗೀತ ಬನ್ ಮೆನತ್.